0: ಬಿಟ್ರು ಗಣೇಶ ನೋಡ್ತಿತ್ತು.
1: ಸೆಕೆಂಡ್
0: You have an altitude restriction at 3.7.
1: No altitude restriction.
0: Altitude restriction.